ಅದಕ್ಕೆ ಜಿ ಹಮೋಸ್ಟನ್ ಹಾರುತ ಮೆಸೇಜ್ ಕಡೆ ಜಹಾನ್ ಮನ್ನಾ ಥ್ಯಾಂಕ್ ಯು ಸೋ ವೆರಿ ಮಚ್. ಅಜ್ಜಿ ಸಲಾಮ್ ಹಮದರ್ದ್ ಸರಂಗಿ ಸರಂಗಿ ಚಾಲ السلام علیکم راز بھائی.